ರೇಡಿಯೋ ರೇ ಹೋ ಕುರುಡುರು ಆದಿವಾಸಿ ಅಖಾಡಾ ಅಯ್ಯುಮ್ತನ್ ಸನಾಮ್ ಹಗಾಂಡ್ ಮಿಸಿಕೊ ಅಲಿಂಗ್ ಸುನಾನಾ ಬೊಯ್ ಪಾಯ್ ತಿಕಿನ್ ಪಾಯ್ತೆ ಇಕೆರ್ ಜೀವನ್ತೆ ಇಬಿಲ್ ಸಿಬಿಲ್ ಜೋಹರ್ ಹಗಾಕೊ ಎಸು ಜೋರ್ ಗೊರಮ್ ತನ ಮೆಂದು ರಾಂಚಿ ರೆದು ಗಮ್ಮ ಇಡತಂತೆ ಜೊಕೊ ರಿಯಾಗೆ ಅದಾತನ ತಿಸಿಂಗ ಗಮ್ಮನ ಒಕಡ ಅಂಡೋ ಅಬು ಡೊಂಗಲ್ ಪಾದು ಚಿ ಹತ್ತು ಪಾದು ನಾ ಬರ್ಸಿಂದು ಊಂಚಿ ಕೊಕೊ ತಮ್ಮತನ ಆಂದಿ ಬಲ ಅಂಡೋ ದುಲ್ಸುನು ಮೆಮನ್ ಕುರುಡುರು ಕೋ ಬಂತನ ನಿಮ್ಮ ಜಟೆ ರಿಯೋ ರಾಸ ತೈನೆ ಕುಪುಲ್ ಕೊಲೋ ಜಪಗರ್ತಿಯ ಸುಸುನ್ ದುರಂಗ್ತಿಯ ಮಿತ್ತ ದುಬಕಿನೇತೆ ಜಮ್ನೂತಿಯ ನಿನಗೆ ಮೂಡ್ ರಾಸದು ದುಲಡ್ ಹಗಂಡ ಮಿಸಿಕು ತಿಸಿಂಗ್ ಟುಟ್ಕೆ ಜಗರ್ಲೋತೆ ದುರಂಗ್ ಕೋಲಿಂಗ್ ದಿಪಿಲ್ದಾರ ತಡ ಮಾಂಗ್ತೆ ತಿಸಿಂಗೆ ಟುಟ್ಕೆ ಜಗರ್ ಪರಿಶ್ರಮ ಸಫಲತಾ ಕಿ ಕುಂಜಿ ಹೇ ಮನೆ ಜಾನ್ ಪೈಟಿ ಪನೈಟಿ ಪುರೇ ಲಗಿನ್ ಕುರುಮುಟು ನಿನ್ನಂಗ ನಾ ಬುನ್ನೆಲ್ ಕಿಡ ಜಿ ಮೆಟ್ರಿಕ್ ರಿಯ ರಿಸಲ್ಟ್ ಓದ್ಲಿಯನ ಹೊನ್ಕೊ ಬುಗಿಲಿಕ್ಕೊ ಪಡಾವ್ ಕಿಡ ಬುಗಿನ್ ನಂಬರ್ ತಕೋ ಪಾಸ್ ಕಿಡ ನಿನ್ನ ಹಾಕುವ ಮೆಹನತ್ ಪರಿಶ್ರಮ ರಿಯ ಫಲ್ಗೆತನ ಜಾನ್ ಪೈಟಿ ರಿಯೋ ಜೊದಿ ಮೆಹನತ್ ಪೈಟಿ ರೆದು ಎನ್ ರಿಯ ಉಸುರ್ ಎನ್ ಜಕೆಟ್ ಕಾರ್ ರಿಯೋ ತಯಂ ತರೋ ನೆಲೋಗಿಯ ಇನ್ನಮೆಂತೆ ಹಗೊಂಡು ಮಿಸಿಕೊ ಕಾಲಂಡಿಯಂತೀಯ ಅಂಡೋ ಕಾಲಂಡಿಯಕ್ಕಿನತೆ ಪರಿಶ್ರಮ ಕನತೆ ಪೈಟಿ ತಿಯಾಗೆ ಬುಗಿನೆ ದುಲಡ ಹಗಕೊ ನಿಂತ ಮುಂಡೋ ದುರಂಗ್ ಬಯ್ಯಂ ಲಿಯ ದುರಂಗ್ ತನಕಿಂದ ಬುಧನ್ ಸಿಂಗ್ ಕುಂಕಲ್ ಉಂಡೋ ಅಕ್ಕಿನ ಜುಡಿಕೊ ಅಯ್ಯಮ್ಯಬು ದುರಂಗ್.

0: ದುಳ್ಳಡ್ ಹಾಗಾಗೋ ಎಸು ರಸಿಕ ದುರಂಗ್ ಬು ಅಯ್ಯುಮ್ ಕಡ ರಾಸನ ಎನ್ಗ್ಯಾ ಬುತ್ತರ ನಿಂತ ಅಂಡ ಮುಂಡ ಟುಟ್ಕೆ ಜಗರ್ ಬು ಅಯ್ಯುಮ್ ಲಿಯ ಟುಟ್ಕೆ ಜಗರ್ ತನ್ನ ಸುಕನ್ಯಾ ಸಮೃದ್ಧಿ ಯೋಜನಾ ನಿನ್ ಯೋಜನಾ ದು ಬೇಟಿ ಬಚಾವ್ ಬೇಟಿ ಪಢಾವ್ ರಿಯಾ ಮಿಯ ಲಘು ಬಚತ್ ಯೋಜನಾ ತನ ಓಕನ ಸಿರ್ಮೆ 2025 ಅತೆ 26 ಲಗಿನ್ 8.2% ರಿಯಾ ದರ್ತೆ ವ್ಯಾಜ್ ಕು ಎಮಿಯಾ ನಿನ್ನರೆ 10 ಸಾಲ ಎತ್ತೆ ಹುಡಿಂಗ್ ಕುಯ್ಹೋನ್ ಕೊ ಲಗಿನ್ ಇಂಗ ಅಪ್ಪು ಬ್ಯಾಂಕ್ ಬನ್ರದ್ದು ಪೋಸ್ಟ್ ಆಫೀಸ್ರೆ ಖಾತಾಕಿನ್ ಕುಲಾವ್ ದಯ್ಯೆ ಉಂಡು 15 ಸಾಲ ಜೋಂಗ್ 1.5 ಲಾಖ್ ಜೋಂಗ್ ಕು ಜಮಾ ದಯ್ಯೆ ಕುಯ್ಹೋನ್ 21 ಸಾಲ ಹುಬಯನ್ರೆ ನಿನ್ನ ಪೂರೆಯುವ ನಿನ್ನ 18 ಸಾಲ ಹುಬಯನ್ರಿಯೋ ಓಲ್ ದಯ್ಯುವ ಮೆಂದು 50% ಪೈಸಾಗೆ ಓಲ್ ದಯ್ಯೆ ಕು ಇನ್ನೋ ಜೊತೆ ಕುಯ್ಹೋನ್ ಹಸು ಉವೆ ಬನ್ರದ್ದು ಆಂದಿ ಕು ಹುಬಂತನ್ರೆ ಇನ್ನಂಗ ಓಲ್ ದಯ್ಯುವ ದುಳ್ಳಡಾಗಕ್ಕೂ ನಿಂತ ಮುಂಡೋ ವಾರ್ತಾ ಬೋಯಮ್ ಲಿಯ ವಾರ್ತಾ ತನ್ನ ಜನಜಾತಿಯ ಮಹಿಳಾಂಕೆ ಲಿಯೆ ಕಲ್ಯಾಣಕಾರಿ ಯೋಜನಾ ವಾರ್ತಾಕಾರ ತನಕಿನ್ ಡಾಕ್ಟರ್ ದಮಯಂತಿ ಸಿಂಗ್ ಕುತಿಕಿನ್ ಅಯ್ಯುಮ್ಯಬು ವಾರ್ತಾ
1: ಅಬು ದಿಸುಮ್ ರಿಯಾ ಆಬಾದಿರನ್ ಆದಿ ಆಬಾದಿರದೋ ಕುಡಿ ಹೊನ್ಕು ಮಿನಾ ಮುನು ಕಾಡೆತೆ ಜನಜಾತಿಯ ಕುಡಿ ಕು ಲಗಿಟ್ ರೊಕ್ಕಮ್ ರೊಕ್ಕಮ್ ಬೆರೆಡ್ ರಿಯಾ ಕಾಮಿ ಕು ಸರ್ಕಾರ ಪಾಯತೆ ಸೆಸೆಂತನ 95% ಎತೆ ಪೂರ ಆಬಾದಿರನ್ ಹೋಕೊ ಒತಿಹಾಸ ಚಾಸ್ ಬಾಸ್ ಪೈಟಿರಿಕೊ ಲಗತಿಂಗೆ ಕನ ಒತಿಹಾಸ ತಬು ಹುಡಿಂಗ್ ಚಬತನ ಒತಿಹಾಸ ತಬು ಮುಚೆ ಚಬತನ ಕುಡಿ ಹೊನ್ಕೊ ಅಕುವ ಒವಾ ದುವೆರ್ ರಿಯಾ ಅಂಡೋ ಹೊನ್ ಗಣಕೊ ಚಿಲ್ಕೆ ಕೊ ಹಾರ ಮರಂಗ್ ಕುವ ನಿಯಾ ಉಡುಗುತೆ ಕೊ ಅಕುಲ್ ಬಕುಲ್ ತನ ಅಬು ಎ ಹುದೆರೆ ನೆಲ್ಕನ್ ಪರಿಸ್ಥಿತಿ ಕೊ ಹುಜು ಏನ ಇನ್ನಚಿ ಕುಡಿ ಹೊನ್ಕೊಗೆ ಆಸರಗೆ ಬು ನೆಲ್ಕೊತನ ಕುಡಿ ಹೊನ್ಕೊಗೆ ಬೆರೆಡ್ ರಿಯಾ ಕಮಿ ಕೊ ಆಯರ್ಪಾತೆ ಬುಗಿಲಿಕಾ ಕೊ ರಿಕೆಯ ಬುಗಿತೆ ಕೊ ಪೈಟಿ ಇದೆಯೇ ಕುಡಿ ಹೊನ್ಕೊ ಉವಾ ದುವೆರ್ ರಿಯಾ ಪೈಟಿ ಒತೆ ಹಸ ಚಾಸ್ ಬಾಸ್ ಒಂಡೋ ಹೊನ್ ಗಣ ಕೊ ಅಸುಲ್ ತೆನ್ ಲೋತೆ ಒಂಡೋಗೆ ರೊಕ್ಕಂ ಪೈಟಿ ಕು ಪೈಟಿ ದಯ್ಯತನ ಕುಡಿ ಕೊ ಎಸು ಧೈರ್ಯ ಸಹನಶೀಲತಾ ಕುರುಮುಟು ಒಂಡೋ ಕುರ್ಬಾನಿ ಕೊತೆ ಕೊ ಚೇಲ್ ಚೆಪ್ಪುಲಕನ ನಿಮಿರ ಹತ್ತು ಹತ್ತು ಕುಡಿ ಹೊನ್ಕೊ ರೊಕ್ಕಂ ಸಂಘಟನ್ ಮಹಿಳಾ ಸಮಿತಿ ಮಹಿಳಾ ಮಂಡಲ್ ಲೆಕನ್ ದುನುಕ್ ಕೊರೆ ಕೊ ತುಕಮಕನ ಒಂಡೋ ನಿಕನ್ ಸಂಘಟನ್ ಕೊ ಆಯರ್ಪಾತೆ ಬೆರೆಡ್ ಹೊರತೆ ಬುಗಿಲಿಕಾ ಇಡಿಕೊತನ ಬೆರೆಡ್ ಹೊರತೆ ಬುಗಿಲಿಕಾ ಕೊ ಸೆನಾಕಟ ನಿನ್ನ ಸಾರಿ ಕಜಿ ತನಚಿ ಅಬು ಆ ಜನಜಾತಿಯ ಸಮಾಜ ರನ್ ಕುಡಿ ಕೊ ಇಟ ಸಭ್ಯ ಸಮಾಜ ರಿಯಾ ತುಲರೆ ಎಸುಬು ಚನವಕನ ಓಲ್ ಪಡಾವ್ರೆ ಉಂಡೋ ತುಸಿಂಗ್ ಸಿಂಗರ್ ಕೊರೆ ಎಸುಬು ಚನವಕನ ಮೆಂದು ಇಟ ಸಮಾಜತೆ ಅಬು ಪುರ ಆತ್ಮನಿರ್ಭರ್ ಉಂಡೋ ಸ್ವತಂತ್ರ ರಿಯಾ ರೂಪತೆ ಮಿನ ಅಬುವೆ ಅಬು ಅಚಿತನ್ ರೇ ಕುಡಿ ಹೊನ್ ಕೊ ಕುವಾ ಅಚಿತನ್ ರೇ ಜಿತನ್ ಬಂದಿಸ್ ಕೊ ಬಾನುವ ಅಬು ಸಮಾಜ ರನ್ ಕುಡಿ ಕೊರೆ ಸತಿ ಪ್ರಥಾ ದಹೇಜ್ ಸಂಬಂಧಿ ಪ್ರತಾಡನ ಸಿಟಿಯರಿಗೆ ಆಂದಿ ಅಣಂದಿ ಭ್ರೂಣ ಹತ್ಯಾ ಲಿಖನ ಆಕು ಬಾನುವ ಕುವಾ ಹೊನ್ ರೇಯೋ ಕುಯೋನ್ ರೇಯೋ ಅಬು ಜಿತನ್ ಭೇದ ಕಾಬು ಜುಗಾವೆತನ ಅಬು ದಿಸುಮ್ ರಿಯೇ ರಿಯಾ ರೋವತನ ಹತುದು ಉಂಡು ರಾಷ್ಟ್ರದ ಹೊಮೋತನ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ತಿಕ್ಕಿಂಗ್ ಕಜಿತಡಚಿ ಹತು ರಿಯಾ ಉನ್ನತಿ ಉಂಡು ಬೆರೆತ್ತೆಗೆ ಭಾರತ ದಿಸುಮ್ ರಿಯಾ ಬೆರೆಡ್ ಹುಬಾವ ಅಬು ಜನಜಾತಿಯ ಕುಡಿ ಹೊನ್ಕೊ ಲಗಿ ಸರ್ಕಾರ ಪಾಯತೆ ಎಸು ಪುರೆ ಕಲ್ಯಾಣಕಾರಿ ಯೋಜನಾ ಕು ಸೆಸೆಂತನ ಚಿಲ್ಕಚಿ ಇಂದಿರಾ ಮಹಿಳಾ ಯೋಜನಾ ಬಾಲಿಕಾ ಸಮೃದ್ಧಿ ಯೋಜನಾ ಕಿಶೋರಿ ಶಕ್ತಿ ಯೋಜನಾ ಬೇಟಿ ಪಡಾವ್ ಬೇಟಿ ಬಚಾವ್ ಯೋಜನಾ ಹುರುಮ್ ಸುಕು ಅಸೂಲ್ ಸಿಮ್ ಅಸೂಲ್ ಉತ್ತಾಸು ಎತನ್ ಸುಕುರಿ ಅಸೂಲ್ ಮೆರಮ್ ಅಸೂಲ್ ಸಿಲಾಯಿ ಬುನಾಯಿ ಪಾಪಡ್ ಬೈ ಅಚಾರ್ ಬೈ ಉಂಡೋಗೆ ರೊಕ್ಕಮ್ ರೊಕ್ಕಮ್ ಯೋಜನಾ ಕೊ ಸರ್ಕಾರ ಪಾಯತೆ ಸೆಸೆಂತನ ಕುಡಿ ಹೊನ್ಕೊ ನೆನ್ ಯೋಜನಾ ಸುವರ್ರದ ಕಾಕು ಪಾಯಿಟಿತೆನೆ ಅಕು ಉವ ಅದುವರ್ ರಾಜ ಉವ ಸಪತನ್ ಲೋತೆ ಉತ್ತು ಮಂಡಿ ಇಸಿನ್ ತನ್ ಲೋತೆ ಹುನ್ ಗಣಕು ಅಸುಲ್ ಮರಂಗ್ ತನ್ ಲೋತೆ ಸರ್ಕಾರ ಪಾಯತೆ ಸೆಸೆನ್ ತನ್ ನೆನ್ ಯೋಜನಾ ಕೊರೆ ಕೊ ಪೈಟಿತೆನ ಎನ್ರೆ ಎಸು ಬುಗಿಲಿಕತೆ ಕೊ ಪೈಟಿತೆನೆ ಜಿತನ್ ತೆರೆ ಗೆಂಜೆ ಬನುವ ನೆನ್ ಪೈಟಿ ಕೊ ಯೋಜನಾ ಕೊ ಸೆಸೆನ್ ತಂತೆ ಕುಡಿ ಕೊ ಅಕೋ ಉವ ಅರಿಯ ದೊರ್ಕರ್ ಗಿನೀಸ್ ಕೊ ಕಿರಿಂಗ್ ದಯಿತೆನೆ.

ಸುವಿಸ್ತಕ್ಕೂ ನಮ್ಮೆ ತನ್ರಿ ರಿಯೋ ಜ್ಯೋತಿ ಜಾನ್ ಕುಡಿ ಹೊನ್ ಓಲ್ ಪಡ ಬಾಗೆ ಕೆರೆದೋ ಸುರ್ಕಾರ ಪಾಯತೆ ಇನ್ಕನ್ ಹೊನ್ಕೋ ಕಸ್ತೂರ್ಬಾ ಗಾಂಧಿ ಸ್ಕೂಲ್ ಕೊರೆ ನುತುಮ್ಕೋ ಓಲ್ ಇಚಿಕೋತಾನ ಒಂದು ಇಂತ ಆಯ್ತೆ ಆಯರ್ಪ ಪಡಾವತಿಯ ಪೂರೆ ಹುರಕೋ ಉದುಬೇಕೋತಾನ ಇಸ್ಕೂಲ್ ರೆ ಸುಮಂದೋಕ ಕಾಲೇಜ್ ರೆ ಪಡಾವತಿ ತಿಬಾಕೆ ರೆ ಸಮಯ ಸಮಯ ಪರ್ ಇಸ್ಕೂಲ್ ಪಾಯತೆ ಛಾತ್ರವೃತ್ತಿ ಪೈಸಾ ಕೋ ನಾಮೆತಾನ ಅಂಡ ಚಿತನ್ ಪಡಾವ ಉಸ್ ಶಿಕ್ಷಾ ಲಗಿ ಛಾತ್ರವೃತ್ತಿ ಯೋಜನಾ ಅಂಡ ಫೆಲೋಶಿಪ್ ಕೋ ನಾಮೆತಾನ ಎನ್ ಫೆಲೋಶಿಪ್ ತೆಗೆ ಅಕೋ ಮರಂಗ್ ಪಡಾವ ಜೇಸಾಬು ಪಿ ಎಚ್ ಡಿ ಕೋ ಮೆನಿಯಾ ಇನ್ನ ಕೋ ಪಡಾವ ಬಿಟ್ಟಾಯ್ತಾನ ನೆನ್ ಫೆಲೋಶಿಪ್ ತೆ ಜೋದಿ ಕೋ ಸಾಲಾ ಚಪಿ ಎನ್ನದು ಎನ್ ರೇದು ಕುಡಿ ಹುನ್ ಕೋ ಉಸ್ ಶಿಕ್ಷಾ ರೆ ಓಲ್ ಪಡಾವ ರೆ ರಬಲ್ ರಬಲ್ಗೆ ಸೆಸೆನ ನೆನ್ ಫೆಲೋಶಿಪ್ ಲೆಕ್ಕತೆ ಅಬು ಜನಜಾತಿಯ ಸಮುದಾಯ ರೆನ್ ಹುನ್ ಕೋ ಬುಗಿನ್ ಲಾಭ ಕೋ ನಾಮೆತಾನ ಕುಡಿ ಹೊನ್ಕೋ ಒಕೊನ್ ಮುಸಿಂಗ್ ಜನಮ ತನಕ ಎನ್ ಮುಸಿಂಗೆ ತೆಗೆ ಸರ್ಕಾರ ಆಯ ನುತುಮ್ತೆ ಪೈಸಾ ಜಮಾಯತಾನ ಎನ್ ಪೈಸಾ 18 ವರ್ಷ ತಾಯಮ್ತೆ ಪೋಸಾ ಲಾಪ ಕೊಲೋತೆ ನೆನ್ ಪೈಸಾ ಎನ್ ಕುಯೋನ್ ಮರಂಗೆನ್ ರೆ ನಮ್ಮೂರಾಯತಾನ ಕುಡಿ ಹೊನ್ಕೋ ಓಲ್ ಪಡಾ ಒಂಡ ಪೈಟ್ ರಿಸುವೆದ್ದು ಕಾ ಇನುಂಗ್ರೆಯೋ ಸರ್ಕಾರ ಪಾಯತೆ ಎಸು ಪುರ ದಿಂಗಾ ಕೊಕ್ಕು ನಮ್ಮೆತಾನ ಇನುಂಗ್ರೆ ಬುಗಿನ್ ಟ್ರೇನಿಂಗ್ ಪ್ರೋತ್ಸಾಹನ್ ಪೈಸಾ ಟಕಾ ಕೊಕ್ಕು ಇಮಕೋತಾನ ಅಕುವ ಮನೋಬಲ್ ಕೊಕ್ಕು ಚಿತಾನೆತಾನ ಅಕುವ ಇನ್ನು ತೀಯ ರಾಸಕ್ಕೆ ಇಮಕೋತಾನ ಬುಗಿನ್ ಮಂಡಿ ಉತ್ತುರಿಯ ಪ್ರಾವಧಾನ ಕೋ ಇಮಕೋತಾನ ಇನ್ನು ಕೊಟ್ಟಾಯತೆ ನೌಕರಿ ಕೊತೆ ಕೋ ಸೆನೋತಾನ ನಿಕತೆ ಅಕುವ ಅದ್ವರಿಯ ಸ್ಥಿತಿ ಕೋ ಭುಗಿಯೋತಾನ ಹಾತುರಿಯ ಪೈಟಿ ಪನೈಟಿರೆ ಕುಡಿ ಕೋಗೆ ಕುಡಿ ಕೋಗೆ ನೆಲೋವ ನೆನ್ ಕುಡಿ ಕೋ ಎಸು ಭುಗಿ ಒಂದು ಸಾಪಾ ಸೋಯತಾತೆ ಕೋ ಪೈಟಿ ತೆನೆ ನಾ ಅಬು ನೀಲಕಟ್ ಗಿಯಾಚಿ ಆಂಗನ್ಬಾಡಿ ಪೈಟಿ ಕೋರೆ ಕುಡಿ ಹೊನ್ ಕೋಗೆ ಪೈಟಿ ತೆನೆ ಮಹಿಳಾ ಮಂಡಲ್ ಮಹಿಳಾ ಸಮಿತಿರೆ ಕುಡಿ ಕೋಗೆ ಪೈಟಿ ರಿಕೆಯತನ ಒಂದು ನೆನ್ ಮಹಿಳಾ ಮಂಡಲ್ ಅಂಡೋ ಮಹಿಳಾ ಸಮಿತಿರೆ ನೇತೃತ್ವ ಕುಡಿ ಹೊನ್ ಕೋಗೆ ಇದೆಯಕಡೆ ಉವ ಅದುವರ್ ಜೋಡಾಯಿ ಚಾಪಾಕಲ್ ಕೋ ಬಾಯಿ ಹುರೆ ಕೊರೆಯೋ ನಿಮಿರ್ದು ಕುಯೋನ್ ಕೋಕೋ ಟ್ರೇನಿಂಗ್ ಕೋತನ ಅಂಡೋ ಹತುರಿಯ ಹುಡಿಂಗ್ ಮರಂಗ್ ಪೈಟಿ ಕೋ ಕುಡಿ ಹೊನ್ ಕೋಗೆ ಪೈಟಿ ಇದೆನ ಜನಜಾತಿಯ ಸಮುದಾಯ ರನ್ ಕುಡಿ ಕೋ ಹತು ಸೈರ್ ಸುವದ್ದು ಕಾ ನಿಮಿರ್ದು ಮರಂಗ್ ಮರಂಗ್ ಬಜಾರ್ ಕೋರೆ ಸಹರ್ ಕೋರೆ ಜಾಜ್ ಚಲಾವರೆ ಟ್ರೇನಿಂಗ್ ಗಾಡಿ ಮೋಟರ್ ಚಲಾವರೆ ಟ್ರೇನಿಂಗ್ ಟೆಂಪೋ ಚಲಾವರೆ ಟ್ರೇನಿಂಗ್ ಕೋಕೋ ಇಮಾಕೋತಾನ ಟ್ರೇನಿಂಗ್ ಕೆನ್ ಚನ ಎಸು ಭುಗಿಲಿಕ ಗಾಡಿ ಮೋಟರ್ ಅಂಡೋ ಟೆಂಪು ಕೋಕೋ ಚಲಾವೆತಾನ ಟೆಂಪು ಚಲಾವಕೇತೆ ಅಕುವ ಉವರಿಯ ಆರ್ಥಿಕ ಸ್ಥಿತಿ ಕೋಕೋ ಸುಧಾರೆತಾನ ಅಂಡೋ ಹುನ್ ಗಣಕ ಬುಗಿನ್ ಇಸ್ಕೂಲ್ ಕೊರೆ ಕೋ ಪಡಾವ ಇಚಿಕೋತಾನ ಅಂಡೋ ಬುಗಿನ್ ಶಿಕ್ಷಾ ದೀಕ್ಷಾ ಕೋ ಹುನ್ ಕೋಕೋ ನಾಮೆತಾನ ಸರ್ಕಾರ ಪಾಯತೆ ಮರಂಗ್ ಮರಂಗ್ ಶಹರ್ ಬಜಾರ್ ಕೊರೆ ಕಲ್ಯಾಣ ವಿಭಾಗ ಪಾಯತೆ ಕುಡಿ ಹುನ್ ಕೋ ಲಗಿ ತೈನ್ ಲಗಿ ಅಂಡ ಎನ್ ಹಾಸ್ಟೆಲ್ ಕೋ ಬಾಯೋತಾನ ಅಂಡ ಹುನ್ ಕೋ ಎನ್ ರೆ ಟೈಕಿನೆ ತೆ ಬುಗಿನ್ ಪಡಾವ್ ಕೋ ಬುಗಿನ್ ಸ್ಕೂಲ್ ಕೊರೆ ಬುಗಿನ್ ಕಾಲೇಜ್ ಕೊರೆ ಕೋ ಪಡಾವ್ ಕ ಮೆಂತೆ ಸರ್ಕಾರ ಪಾಯತೆ ಆವಾಸಿಯ ಹಾಸ್ಟೆಲ್ ಕೋ ಬಾಯಿಕೋತಾನ ಜನಜಾತಿಯ ಸಮಾಜ ರೆನ್ ಕುಡಿ ಹುನ್ ಕೋ ಇಮಿನ್ ಕೋ ಜಾಗರೂಕ ಯನಚಿ ಹಾಸ್ಟೆಲ್ ಕೊರೆ ಟಯರ್ಡ್ ಕೋ ಕಾಕೋ ನಮ್ ಕೇರೋ ಜಾತಾರೇ ಟೈ ಬಸಕ್ಕೆನೆ ತೆ ಪಡಾವ್ ದುಕೋ ಪಡಾವತಾನ ಅಂಡು ಅಕುವ ನುತುಮ್ ಚಿತಂತಕೋ ರಕಬೆತಾನ ಅಂಡು ಅಕುವ ಕುಮು ಕೋಕೋ ಪುರೇತಾನ ಹತ್ತು ಹತ್ತುರೆ ಮಹಿಳಾ ಮಂಡಲ್ ಮಹಿಳಾ ಸಮಿತಿರೆ ಕುಯೋನ್ ಕೋ ನಿಯಮ ತೆ ಸಮಯ ತೆಕೋ ದುಬ್ ಜಾರುಂತನ ಅಂಡು ನಿಯಮ ಸಮಯ ತೆಗೆ ಮೀ ಪೈಸಾ ರೆಯೋ ಬಾರ್ ಪೈಸಾ ರೆಯೋ ಕೋ ಜಮಾ ಉಂಡೀತೆನ ಒಕೋಯ್ ಪೈಸಾ ತೆ ಕಾರೆದೋ ಮೀ ಚಿಪುಟ್ ಚಿ ಬಾರ್ ಚಿಪುಟ್ ಚಾವಲಿ ತೆರೋ ಜಮಾಯತಾನ ಹುಡಿಂಗ್ ಹುಡಿಂಗ್ ತೆ ಜಮಾ ಕೇತೆ ನಾ ಅಕುವ ಮಹಿಳಾ ಮಂಡಲ್ ರೆ ಲಾಖ ಲಾಖ ರೂಪಾಯಿ ಲೆಕ್ಕ ಕೋ ಜಮಾ ತಡ ನೆನ್ ಪೈಸಾ ದೋ ಅಕೋ ಅಕೋ ಮಹಿಳಾ ಕೋಗೆ ಬ್ಯಾಂಕ್ ರೆ ಸೆನ್ಕೆನೆ ತೆ ನೆನ್ ಪೈಸಾ ದೋ ಕೋ ಜಮಾತ ಅಂಡ ಸಮಯ ಲೆಕ್ಕತೆ ದೊರ್ಕಾರ್ ಲೆಕ್ಕತೆ ಬ್ಯಾಂಕೆ ತೆ ಪೈಸಾ ಕೋ ಒಲ್ಲೆತಾನ ಜಮಾ ಕೋ ಜಮಾಯತಾನ ಅಂಡ ಒಕೋಯ್ ಎನ್ ಮಹಿಳಾ ಮಂಡಲ್ ತೆ ಜಾನ್ ಜಿತನ್ ಹಸು ದುಕುಚಿ ಜಾನ್ ತಕ್ಲೀಫ್ ಕೊರೆ ಬಿಟಯನ್ ರೆದೋ ಅಕೋ ಮಹಿಳಾ ಮಂಡಲ್ ಪಾಯತೆ ದಿಂಗಾವ್ ಕೋ ದಿಂಗಾಯ್ತೇನೆ ಅಂಡ ಅಗರ್ ಜೋದಿ ಹುನ್ ಹಸು ಎನಚಿ ಹುನ್ ಜಾತಾರೆ ಅಡ್ಮಿಷನ್ ಲಗಿ ಪಡಾವ್ ಲಗಿ ಕಿತಾಬ್ ಕಾಪಿ ಕಿರಿಂಗ್ ಲಗಿ ಪೈಸಾ ಜರೂರು ಕೆನೆ ಎಂದೋ ನೆನ್ ಮಹಿಳಾ ಮಂಡಲ್ ಏತೆ ಪೈಸಾ ಇಡಿಕೆಯತೆ ಎನ್ ಹುನ ಜರೂರತ್ ಕೋಕೋ ಪೂರೈತೇನೆ ಹಸು ದುಕುರೆ ಟೈನ್ ಬೈನ್ ಅಂಡೋ ಸಾಫ್ ಸಫಾಯಿ ರೆಯ ಜಾಗರ್ ಜನಗರ್ ಕೋ ನೆನ್ ಮಹಿಳಾ ಮಂಡಲ್ ರೆಯೋ ಕೋ ಜಗರತನ ಅಂಡ ಹುನ್ ಕೋ ಚಿಲಿಕೆ ಕೋ ರಿಕೆ ಕುವಾ ಹುನ್ ಕೋ ಹಸುತನ್ ರೆ ಚಿಲಿಕೆ ಕೋ ಸೇವಾ ಕುವಾ ಇನರಿಯ ಜಾಗರ್ ಕೋ ಸೊಬೆಲ್ ಲೆಕ್ಕನ್ ಜಾಗರ್ ಕೋ ಸಾಪಾ ದಾ ಚಿಲಿಕೆ ಬು ನುಯ್ಯ ಸಾಪಾ ತೆಗೆ ಮಾಂಡಿ ಚಿಲಿಕೆ ಬು ಬೈಯೆ ಎನ್ ಇನ ಕೋ ಸೊಬೆನ್ ಜಾಗರ್ ಕೋ ನೆನ್ ಮಹಿಳಾ ಮಂಡಲ್ ರೆ ಕೋ ಜಾಗರ್ ಎತ್ತಂತನ ನೆನ್ ದುನುಬ್ ರೆ ಕುಡಿ ಹುನ್ ಕೋ ರೊಕೊಮ್ ಎನತ ಕೋ ಕೋ ನಮೆತನ ಚಿಲ್ಕಚಿ ಉವ ದುವರ್ ಆರ್ಥಿಕ ಸ್ಥಿತಿ ದು ಸುಧಾರ

ದುಲ್ಲಡ್ಹಗಾಕು ಸುಮ್ಮನೆ ನಿರ್ಭಾಗ್ಯಬೋತನ ತಿಸಿಂಗೆ ಹೋ ಕುರುಡರು ಆದಿವಾಸಿ ಅಖಾಡ ನಿಂತಾರಗಿಲಿಂಗ್ ಬಗಡುಯಿತನೆ ಹುಜು ಸುಕುರ್ಬೆ ರೇಡಿಯೋ ರಗೆಬು ನಪಮುರೆ ತಿಸಿಂಗೆ ಪ್ರಸ್ತುತಿ ಪ್ರದೀಪ್ ಕುಮಾರ್ ತಿಕಿನ್ ಎತೈಕಿನ ಅಂಡ ಅಮಿಸ ಅಲಿಂಗ್ ಸುನಾನ ಬೈ ಪ್ರತಿಕಿನ್ ಪಾಯತೆ ಏಕೆ ಜೀವಂತೆ ಎಬಿಲ್ ಸಿಬಿಲ್ ಜುಹಾರ್.